ಅಥವಾ ದೇವಿ ಸಾಯುಜ್ಯಮಾಪ್ನುತೆ. ಭಗವತಿ ಅನಂತಕೋಟಿ ಬ್ರಹ್ಮಾಂಡ ನಾಯಿಕ, ದಿವ್ಯದೇವಿ ಭಗವತಿ ಚಂಡಿಕಾದೇವಿನಿ ದುರ್ಗಾದೇವಿನಿ ಸ್ತುತಿನ ಆ ಶ್ಲೋಕೋ ನುಜಿ ಪಾಠಕರೇಶೆ ಕೇ ಸಾಂಭಳೇಶೆ ಅಮ್ನಾ ಸಕಲ ಮನೋರಥ ಪೂರ್ಣ ಥಾಯ. ಅನೆ ವಿಷ್ಣುರೋ ವೈಷ್ಣವೀ ಶಕ್ತಿ ದೇವಿ ಸಾಮೀಪ್ಯನೆ ಎ ಪ್ರಾಪ್ತ ಕರೆ ಅನೆ ಪಾಠ ಕರ್ನಾರ್ನು ಜಯ ಜಯ ಕಾರ್ ಥಾಯ.